ಒನ್ನು ಸು ಐ ಯದ್ವ ಹಬ್ತು ಬುವ ಕಂಗಂಬಿ ಇತ್ವಾಯ ಐ ಪಕ್ಕು ನಿಂತಿ ಗೌ ತ್ವಯ ಪಕ್ಕು ಬ್ರೂಪಾಂಗುಲು ತರಾಮ್ ನುವ ಸಬ್ವಂಗಾರ್ ಯಾಂಗ್ ಅನುಂತುವಂಗ್ ದತ್ತಯರಿತು ಪಮುಂಕಾಲವ ಸಾಕುನ್ವಂಗ್ ಆಲಂಕಾಂಗ್ ಯಲಯದುವ ಅನುಂತುವಂಗ್ ದತ್ತಯರಿತು ಏ ಪಮುಂಕಾಲ ನಂಗಾಲು ಬನ್ ಬ್ರಾ